ಮುನಿಚ ಕಟ್ಟ ವರ ಕಿಸನ್ ಮುರಳಿ ಧರ ಕುನಿ ಮನೆ ಗಿರಿ ಧರ ನರ ವರ ನಟವ ಕುಂಜವನಿ ಕೇಳ ತುರಾಸ ರಂಗ್ ಇಕ ನಟರಂಗಿ ನಾರ ಕರಿ ಸೋಳ ಸಿಂಗಾರ್ ಅಲಿ ಚನ್ನನ ನಾಥ ತ ಉಡ